ಭಕ್ತಂ ನಿತ್ಯದಾಯಂತೆ ಯೋಗಿನ ಕಾಮದಂ ಮೋಕ್ಷದಂ ಚೈವ ನಮೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನಂತ ಬ್ರಾಹ್ಮಂಡ್ ಕಿ ರಚಯಿತಾ, ಸೃಷ್ಟಿ ಕಿ ಪಾಲನಕರ್ತಾ, ಘಟ ಘಟ ಮೇ ರಹನೆ ವಾಲೆ ಪರಬ್ರಹ್ಮ ಪರಮಾತ್ಮ ಕೋ ಶತ ಶತ ನಮನ್. ಆರಾಧ್ಯ ಶ್ರೀ ಗುರುದೇವ್ ಕಿ ಶುಭ ಚರಣ ಕಮಲೋ ಮೇ ಕೌಟಿ ಕೌಟಿ ಸಾಷ್ಟಾಂಗ ದಂಡವತ್. ಧರ್ಮ ಪ್ರೇಮಿ ಸಜ್ಜನೋ ಮಾತಾಓ, ಆಜ ಕಾ ದಿನ ಬಡಾ ಹಿ ಶುಭ ದಿನ ಹೈ ಕಿ ಹಮ್ ಯಹಾ ಇಸ್ ಆಶ್ರಮ ಕೆ ಅಂದರ್ ಸತ್ಸಂಗ ಮೇ ಆಯೇ. ಯೇ